ಯಾರ ನೇತಾರ ಅತ್ಯಾಚಾರ ಮನೆಗೆ ಪುಡಾರಿ ಗದ್ದಾರ್ ಸ್ವಾತಂತ್ರ್ಯ ಭಾರತ ಸರ್ಕಾರ ಯಾರಿ ಬೇನೆ ಅತ್ಯಾಚಾರ ಲೋಕಶಾಹಿ ಮಾ ಖುಲೋ